0: పాదం భజతామభయప్రదం. ಎಲ್ಲ ಗುರುಗಳಿಗೂ ಗುರುವಾದ ಶ್ರೀ ದಕ್ಷಿಣಾಮೂರ್ತಿಯನ್ನು ಕುರಿತು ಶ್ರೀ ಶಂಕರಾಚಾರ್ಯರು ಮೂರು ಸ್ತೋತ್ರಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಉಪಾಸಕಾನಾಂ ಯದುಪಾಸನೀಯಂ ಎಂದು ಆರಂಭವಾಗುವ ಒಟ್ಟು 19 ಶ್ಲೋಕಗಳಿಂದ ಯುಕ್ತವಾದ ದಕ್ಷಿಣಾಮೂರ್ತಿ ಸ್ತೋತ್ರ ಎಂಬ ಹೆಸರಿನ ಸ್ತೋತ್ರವು ಒಂದು. ಈ ಸ್ತೋತ್ರದ ಹೆಸರಿನಲ್ಲಿ ಬರುವ ದಕ್ಷಿಣಾಮೂರ್ತಿ ಅನ್ನುವ ಶಬ್ದದ ಅರ್ಥವೇನು ಎಂದು ಮೊದಲಿಗೆ ತಿಳಿದುಕೊಳ್ಳೋಣ. ದಕ್ಷಿಣಾಮೂರ್ತಿ ಉಪನಿಷತ್ತು ಹೇಳುತ್ತೆ, ಶೇಮುಷಿ ದಕ್ಷಿಣಾಪ್ರೋಕ್ತ ಸಾಯಸ್ಯಾಭೀಕ್ಷಣೆ ಮುಖಂ. ಅಂದರೆ ದಕ್ಷಿಣಾಶಬ್ದಕ್ಕೆ ಬುದ್ಧಿ, ಜ್ಞಾನ ಎಂದರ್ಥ. ದಕ್ಷಿಣಾಮೂರ್ತಿ ಎಂದರೆ ಜ್ಞಾನವೇ ಮೂರ್ತಿಯಾಗಿರುವವನು, ಅಂದರೆ ಜ್ಞಾನವೇ ಸ್ವರೂಪ ಎಂದರ್ಥವಾಗುತ್ತೆ. ಹಾಗೆ ಇನ್ನೊಂದು ಅರ್ಥವನ್ನು ಮಾಡಿದ್ದಾರೆ, ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರದ ವಿಷಯದಲ್ಲಿ ಸಮರ್ಥನಾಗಿರುವ, ಶರೀರವಿಲ್ಲದಿರುವವನೇ ದಕ್ಷಿಣಾಮೂರ್ತಿ. ಇದಕ್ಕೆ ಶ್ರುತಿಯೇ ಪ್ರಮಾಣ ಎಂದು ತಿಳಿಸಿದ್ದಾರೆ. ಪುರಾಣಗಳಲ್ಲಿ ಪರಮಾತ್ಮ ದಕ್ಷಿಣಕ್ಕೆ ಮುಖ ಮಾಡಿ ಶಿಷ್ಯರಿಗೆ ಜ್ಞಾನೋಪದೇಶ ಮಾಡಿದ ಎಂದು ಹೇಳಲಾಗಿದೆ. ಈ ಎಲ್ಲ ಅರ್ಥಗಳನ್ನು ನೋಡಿದಾಗ ದಕ್ಷಿಣಾಮೂರ್ತಿ ಎಂಬ ಶಬ್ದವು ಜ್ಞಾನಸ್ವರೂಪನಾದ ಪರಮಾತ್ಮನನ್ನು ತಿಳಿಸುತ್ತದೆ ಎಂದು ಸ್ಪಷ್ಟವಾಗುತ್ತದೆ. ಇಂತಹ ದಕ್ಷಿಣಾಮೂರ್ತಿಯನ್ನು ಲೋಕಾನುಗ್ರಹೀಕ ದೃಷ್ಟಿಯಿಂದ ಶ್ರೀ ಶಂಕರ ಭಗವತ್ಪಾದರು ಉಪನಿಷದ ಅರ್ಥವನ್ನಿಟ್ಟುಕೊಂಡು ಪರಮರಮಣೀಯವಾದ ಪದಗಳಿಂದ ಸ್ತುತಿ ಮಾಡಿದ್ದಾರೆ. ಇಲ್ಲಿಯ 18 ಶ್ಲೋಕಗಳಲ್ಲಿ ಹೇಳಿದ ದಕ್ಷಿಣಾಮೂರ್ತಿ ರೂಪಗಳನ್ನು ಮನಸ್ಸಿನಲ್ಲಿಟ್ಟು ಭಕ್ತಿ ಶ್ರದ್ಧೆಗಳಿಂದ ಸ್ತೋತ್ರಗೈಯುತ್ತಾ ದಕ್ಷಿಣಾಮೂರ್ತಿಯ ಕೃಪಾವಿಶೇಷಕ್ಕೆ ಪ್ರತಿಯೊಬ್ಬನೂ ಪಾತ್ರನಾಗಲಿ ಎಂಬುದೇ ಭಗವತ್ಪಾದರ ಆಶಯ. ಮೊದಲನೆಯ ಶ್ಲೋಕದಲ್ಲೇ ಉಪಾಸಕರಿಗೆ ಉಪಾಸಿಸುವುದಕ್ಕೆ ಅತ್ಯಂತ ಯೋಗ್ಯವಾದದ್ದು ದಕ್ಷಿಣಾಮೂರ್ತಿ ರೂಪ. ಇಂತಹ ದಕ್ಷಿಣಾಮೂರ್ತಿಯು ನನ್ನ ಮನಸ್ಸಿನಲ್ಲಿ ಜ್ಞಾನವನ್ನು ಜಾಗೃತಗೊಳಿಸಲಿ ಎಂದು ಮಾಡುವ ಪ್ರಾರ್ಥನೆ ಅಜ್ಞಾನಿಗಳಾದ ನಮ್ಮನ್ನು ಉದ್ಧರಿಸುವುದರಲ್ಲಿ ಎಷ್ಟು ಮಹತ್ವದ್ದು ಎಂದು ಹೇಳಬೇಕಾಗಿಯೇ ಇಲ್ಲ. ಅಷ್ಟೇ ಅಲ್ಲ, ಇಂತಹ ದಕ್ಷಿಣಾಮೂರ್ತಿಯ ಸ್ತೋತ್ರ ಎಷ್ಟು ಶ್ರೇಷ್ಠವಾದದ್ದಂತಲೂ ತಿಳಿದುಬರುತ್ತದೆ. ಆದಿಗುರುವಿನ ಮಹತ್ವವನ್ನು ತಿಳಿಸಿ ದಕ್ಷಿಣಾಮೂರ್ತಿಯ ಕೈಯಲ್ಲಿರುವ ಜ್ಞಾನಮುದ್ರೆಯು ತಮೋಗುಣವನ್ನು ದೂರ ಮಾಡುವುದರ ಜೊತೆಗೆ ತತ್ವಮಸಿ ಎಂಬ ಅರಿವನ್ನುಂಟು ಮಾಡುವಂತಹದ್ದು ಎಂದು ಸ್ತುತಿಸಿ, ಆಚಾರ್ಯರು ನಮ್ಮ ಮನಸ್ಸು ಆ ಸ್ವರೂಪದಲ್ಲೇ ನೆಲೆದಿಲ್ಲುವಂತೆ ಮಾಡಿದ್ದಾರೆ. ವೇದಾಂತದಲ್ಲಿ ಪ್ರಣವೋಪಾಸನೆಯೇ ಸಂಸಾರ ದುಃಖವನ್ನು ನೀಗುವಲ್ಲಿ ಮುಖ್ಯವಾದದ್ದು ಎಂದು ಹೇಳಿದೆ. ಇಂತಹ ಪ್ರಣವೋಪದೇಶವನ್ನು ದಕ್ಷಿಣಾಮೂರ್ತಿ ಕೃಪಾ ಕಟಾಕ್ಷದಿಂದ ಪಡೆದು ಕತ್ತಲೆಯನ್ನು ಕಳೆಯುವಂತಾಗಲಿ ಎಂದು ಬೇಡಲಾಗಿದೆ. ಮುಂದೆ 9 ಶ್ಲೋಕಗಳಲ್ಲಿ ಸಗುಣೋಪಾಸನೆಗೆ ಯೋಗ್ಯವಾದ ದಕ್ಷಿಣಾಮೂರ್ತಿಯ ರೂಪವನ್ನು ತಿಳಿಸುತ್ತಾ, ಶುಕಾದಿಗಳು ಉಪಾಸಿಸಿದ ಈ ದಿವ್ಯ ಮೂರ್ತಿಯನ್ನು ಬಿಟ್ಟು ಉಳಿದ ದೇವತೆಗಳನ್ನು ಪೂಜಿಸುವುದರಿಂದ ಪ್ರಯೋಜನವಿಲ್ಲ ಎಂದು ತಿಳಿಸುವುದರ ಮೂಲಕ ನಮ್ಮ ಮನಸ್ಸು ಬೇರೆಡೆಗೆ ಹೋಗದಂತೆ ಪ್ರಾರ್ಥಿಸಿದ್ದು ಅನ್ಯಾದೃಶವಾಗಿದೆ. ಕೊನೆಯ ಶ್ಲೋಕದಲ್ಲಿ ಇಂತಹ ದಕ್ಷಿಣಾಮೂರ್ತಿಯನ್ನು ಪ್ರಸನ್ನ ಚಿತ್ತರಿಂದ ಧ್ಯಾನಿಸುವವನಿಗೆ ಐಶ್ವರ್ಯ, ಆಯುಸ್ಸು, ವಿದ್ಯೆಗಳು ಲಭಿಸುತ್ತವೆ. ಅಷ್ಟೇ ಅಲ್ಲದೆ ಕೊನೆಗೆ ವೇದಾಂತದಲ್ಲಿ ಹೇಳಿದ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ, ಅಂದರೆ ಆನಂದದಲ್ಲಿ ನೆಲೆನಿಲ್ಲುತ್ತಾನೆ ಎಂದು ಹೇಳುವ ಮೂಲಕ ನಾವೆಲ್ಲ ಬಯಸುವ ಆನಂದವನ್ನು ಪಡೆಯುವ ಉಪಾಯವನ್ನು ಇಲ್ಲಿ ತಿಳಿಸಿದ್ದಾರೆ. ಸಾಮಾನ್ಯರಾದ ನಾವೆಲ್ಲರೂ ಅತ್ಯಂತ ಭಕ್ತಿಭಾವದಿಂದ ಸಹಜವಾಗಿ ಸ್ತುತಿ ಮಾಡಲು ಅನುಕೂಲವಾಗುವಂತೆ ರಚಿಸಿದ ಇಂತಹ ದಕ್ಷಿಣಾಮೂರ್ತಿ ಶ್ಲೋಕವನ್ನು ಆಸ್ತಿಕರಾದ ನಾವೆಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪಠಿಸೋಣ, ಅದರ ಫಲವನ್ನು ಪಡೆಯೋಣ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಟ್ ರೇಡಿಯೋ, the 24/7 spiritual channel from shivam.org.